ಮಾತಾಡ ಮಾತಾಡ್ತಾ ಒಂದ್ ಮೈಲಾಯ್ ಮಾಡ್ತಾ ವಿರಾಟ್ ಖುಷಿ ಚೋರಿ ಜಾ ಪಾಯೋ ತಿ ಕಂಪ್ಯೂಟರ್ ಕಿಂದಾ ದುಃಖೆ ತೊ ಪಾಯ್ ಚಟಾನೆ ಕಂಪ್ಯೂಟರ್ ಬಿಕ್ರಿ ಗೋರ್ಲೇ ಶಿಕಾವನೆ ಅನಿ ಮಾರ್ಮತ್ ಗೋರ್ಲೇ ನೇಪಾಲ್ ಕೆ ನಂಬರ್ ಒನ್ ಹಾರೋ ಅಂಡ್ ಸಾತೋ ಎಜುಕೇಶನ್ ಸೆಂಟರ್ ಹೋನಿ ಸಿಪಿಎನ್ ಮತ್ತೆ ಕಂಪ್ಯೂಟರ್ ಪಾವನು ಕಾ ಸಾಥೆ ಕಂಪ್ಯೂಟರ್ ಶಿಕಾವನೆ ರೋಕೇ ಕೋತಮ್ ಬಿಗ್ರಿ ಹಾಲೆ ಮಾ ಘರ್ ಮಾ ಬಿಗ್ರೋ ಘರ್ ಮೈ ಬ್ಯಾಂಕ್ ಮೈ ಅವಿ ಸ್ಕೂಲ್ ಆಫೀಸ್ ಜುನ್ ಸ್ಕೇ ಸ್ಯಾನ್ ಸಂಸ್ಥಾ ಮಾ ಬಿಗ್ರೋ ಏ ಆಯರ ಬನಾವನೆ ಸುವಿಧಾ ಪಿನ್ ಛ ಜುಸಿ ಇಂಗ್ಲಿಶ ಲ್ಯಾಂಗ್ವೇಜ್ ಕಕ್ಷಾ ಕುಪಿನ್ ವ್ಯವಸ್ಥಾ ಛ ಹೋಯ್ ಕಂಪ್ಯೂಟರ್ ಲ್ಯಾಪ್ಟಾಪ್ ಪ್ರಿಂಟರ್ ಫೋಟೋಕಾಪಿ ಮಿಷಿನ್ ಇಂಟರ್ಕಮ್ ಸಿಸ್ಟಮ್ ಇನ್ವರ್ಟರ್ ಸೋಲಾರ್ ಸಿಸ್ಟಮ್ ಅವ ಇನ್ವರ್ಟರ್ ಕು ಬ್ಯಾಟರಿ ಪನಿ ಪೈಂಚ ಸಿಸಿ ಕ್ಯಾಮೆರಾ ಭರ್ಪೂರ್ ದು ಇಂಟರ್ನೆಟ್ ಪನಿ ಜೋಡಿಂಚ ಥಾವ್ ತಾಲ ಬೇತಾಲ ಮಹಿಳೆ ಫಿರ್ ದುಃಖ ಪಾಯಲಾನ್ ಝುಸಿ ಅವ್ರ ಫೋನ್ ನಂಬರ್ 0151547887 98 4 20 35 541 ಗುಡ್ ವೆರಿ ಗುಡ್ ವೆರಿ ಗುಡ್।